0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ಎಸ್, ಯು ಆರ್ ಮೈ ಡ್ರೀಮ್ ಗರ್ಲ್. ನಾ ಕಲಲ ರಾಣಿ, ನಾ ಕಳ್ಳ ಮುಂದೊಂದು ಅದ್ಭುತಂ, ಅವನು ಅದ್ಭುತಂ, ಮನ ಕಲೆಯಕ್ಕೆ ಅದ್ಭುತಂ. ಈ ಕಲೆಯಕ್ಕೆ ಇಲಾಗೆ ಒಂದಾಗಿ ಪ್ರಾಮಿಸ್.

ಸ್ವಾಹ ವಂ ಸ್ವಧ ವಂ ಹಿ ವಷಟ್ಕಾರ ಸ್ವರಾತ್ಮೀಕ ಸುಧಾತ್ವಮಶರೀನಿತ್ಯೆ ತ್ರಿಧಾಮತ್ರಾತ್ಮಿಕಾ ಸ್ಥಿತಾ ಅರ್ಧಮತ್ರಾ ಸ್ಥಿತಾ ನಿತ್ಯಾ ಯಾನುಚರ್ಯಾ ವಿಶೇಷತಃ ತ್ವಮೇವ ಸಾ ತ್ವಂ ಸಾವಿತ್ರೀ ತ್ವಂ ದೇವೀ ಜನನೀ ಪರಾ ತ್ವೈವ ಧಾರ್ಯತೆ ಸರ್ವಂ ತವೈತತ್ ಸೃಜ್ಯತೆ ಜಗತ್ ತವೈತತ್ ಪಾಲ್ಯತೆ ದೇವಿ ತ್ವಮಸ್ಯಂತೆ ಚ ಸರ್ವದಾ ವಿಸೃಷ್ಟೌ ಸೃಷ್ಟಿರೂಪಾ ತ್ವಂ ಸ್ಥಿತಿರೂಪಾ ಚ ಪಾಲನೆ ತಥಾ ಸಹೃತಿರೂಪಾಂತೆ ಜಗದೋಸ್ಯ ಜಗನ್ಮಹೆ ಮಹಾವಿದ್ಯಾ ಮಹಾಮಾಯಾ ಮಹಾಮೇಧಾ ಮಹಾಸ್ಮೃತಿ ಮಹಾಮೋಹಾ ಚ ಭವತಿ ಮಹಾದೇವೀ ಮಹಾಸುರಿ ಪ್ರಕೃತಿ ಸ್ವಂಚ ಸರ್ವಸ್ಯ ಗುಣತ್ರ ವಿಭಾವಿನಿ ಕಾಲರಾತ್ರಿ ಮಹಾರಾತ್ರಿ ಭೋಹರಾತ್ರಿಶ್ಚ ದಾರುಣ ತ್ವಂ ಶ್ರೀ ತ್ವವಿಶ್ವರಿ ತ್ವಂ ಹ್ರೀ ತ್ವಂ ಬುದ್ಧಿರ್ಬೋಧ ಲಕ್ಷಣ ಲಜ್ಜಾ ಪುಷ್ಟಿಸ್ತಥಾ ತುಷ್ಟಿ ತ್ವಂ ಶಾಂತಿ ಎಕ್ಶಾಂತಿರೇವ ಚ

ಆನಂದ ಶ್ವೇತ ವರ್ಣ ಹೇ ನೇತ್ರ ಕೃಷ್ಣ ವರ್ಣ ಅಧರ ಪಲ್ಲವ ಆರಕ್ತಿಂ ಕರತಲ್ ದ್ವಯ ತಾಮರಾವ ವೇ ಕಭಿ ಸಹಸ್ರ ಭುಜಾವಾಲಿ ಕಭಿ ಅಷ್ಟಾದಶ ಭುಜೇ ಕಭಿ

ಸಂಸಾರ ಜಗತೋ ಅಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ಸ್ವವೀಶ್ವರಿ ದೇವಿ ಚರಾಚರಸ್ಯ ಆಧಾರಭೂತಾ ಜಗತಸ್ವೇಕಾ ಮಹೀ ಸ್ವರೂಪೇಣ ಯತಃ ಸ್ಥಿತಾಸಿ ಅಪಾಂ ಸ್ವರೂಪ ಸ್ಥಿತಯಾ ತವೈತದಪ್ಯಾ ಯಥೇ ಕೃಷ್ಣಂ ಅಲಂಘ್ಯ ವೀರ್ಯೇ ಮಂಗವೈಷ್ಣವೀ ಶಕ್ತಿರ್ ಅನಂತ ವೀರ್ಯ.

ಏತತ್ ಕಾಪಿ ಸ್ತುತಿ ಸದ್ಯ ಪರಾಪರೋಕ್ತಿ ಸ್ವರ್ವಭೂತಾ ಯದಾ ದೇವಿ ಸ್ವರ್ಗ ಮುಕ್ತಿ ಪ್ರದಾಯಿನಿ ತ್ವನ್ ಸೂತಾ ಸ್ತುತಯೇ ಕಾವಾ ಭವಂತು ಪರಮೋಕ್ತಯಃ ಸರ್ವಸ್ಯ ಬುದ್ಧಿ ರೂಪೇಣ ಜನಸ್ಯ ನಿಧಿ ಸಂಸ್ಥಿತೇ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮಸ್ತುತೆ ಕಲಾಕಷ್ಟಾದಿ ರೂಪೇಣ ಪರಿಣಾಮ ಪ್ರದಾಯಿನಿ ವಿಶ್ವಸ್ಯೋಪರತೌ ಶಕ್ತಿ ನಾರಾಯಣಿ ನಮಸ್ತುತೆ ಸರ್ವಮಂಗಲ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ

ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೇ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮಸ್ತುತೆ ಹಂಸಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿಣಿ ಕೌಶಾಂಭ ಶರಿಕೆ ದೇವಿ ನಾರಾಯಣಿ ನಮಸ್ತುತೆ ತ್ರಿಶೂಲಚಂದ್ರಾಹೀಧರೆ ಮಹಾವೃಷಭ ವಾಹಿನಿ ಮಾಹೇಶ್ವರಿ ಸ್ವರೂಪೇಣ ನಾರಾಯಣಿ ನಮಸ್ತುತೆ ಮಯೂರ ಕುಕ್ಕುಟಭೃಜೆ ಮಹಾಶಕ್ತಿಧರೆ ನಖೆ ಕೌಮಾರೀ ರೂಪ ಶಮಸ್ಥಾನೆ ನಾರಾಯಣಿ ನಮಸ್ತುತೆ ಶಂಖ

ನಿತ್ಯಾನಿಕೃತೋದ್ಯಮೇ ತ್ರೈಲಕ್ಯ ಪ್ರಾಣ ಸಹಿತೆ ನಾರಾಯಣೀ ನಮಸ್ತುತೆ ಕಿರೀಟಿನಿ ಮಹಾವಜ್ರೆ ಸಹಸ್ರನಯನೋಜ್ವಲೆ ವೃತ್ರ ಪ್ರಾಣ ಹರೇ ಚೈಂದ್ರಿ ನಾರಾಯಣೀ ನಮಸ್ತುತೆ ಶಿವದೂತಿ ಸ್ವರೂಪೇಣ ಹತ ದೈತ್ಯ ಮಹಾಬಲೆ ಘೋರ ರೂಪೇ ಮಹಾರಾವೇ ನಾರಾಯಣೀ ನಮಸ್ತುತೆ ದಂಶಾಕರ

ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವಧೇತೃವೆ ಮಹಾರಾತ್ರಿ ಮಹಾವಿದ್ಯೆ ನಾರಾಯಣಿ ನಮಸ್ತುತೆ ಮೇಧೆ ಸರಸ್ವತಿ ವರೆ ಭೂತಿ ಬಭ್ರವಿತಾಮಸಿ ನಿಯತೆ ತ್ವಮಸಿ ದೇಶೆ ನಾರಾಯಣಿ ನಮಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯೋಸ್ತ್ರಾಹಿರೋ ದೇವಿ ದುರ್ಗೇ ದೇವಿ ನಮಸ್ತುತೆ ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ಭೂಷಿತಂ ಪಾತು ನಃ ಸರ್ವಭೂತೇಭ್ಯ ಕಾತ್ಯಾಯನಿ ನಮಸ್ತುತೆ ಜ್ವಾಲಾಕರಾಲಮತ್ಯುಗ್ರಂ ಶೇಷಾಸೂರಸೂದನಂ ತ್ರಿಶೂಲಂ ಪಾತು ನೋ ಭೀತಿರ್ಭದ್ರಕಾಳೀ ನಮಸ್ತುತೆ ಹಿನಸ್ತಿ ದೈತ್ಯತೇಜಾಂಸಿ ಸ್ವರೇನಾಪೂರ್ಯಯಾಯಗತ್ ಸಾ ಘಂಟಾ ಪಾತು ನೋ ದೇವಿ ಪಾಪೇಭ್ಯೋ ಮನಸ್ಸುತಾನಿವ ಅಸುರಾಶ್ರಿಕ್ ಬಸಾಪಂಕ ಚಚ್ಚಿತಸ್ತೆ ಕರಜ್ವಲ ಶೂಭಾಯ ಖಡಗೋ ಭವತು ಚರಣಿಕೆ ವಾಂಗ್ನಥಾ ವಯಂ ಭೋಗಾನ ಶೇಷಾನ್ ಅಪಹಂಸಿ ತುಷ್ಟಾ ರುಷ್ಟಾ ತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಶ್ರಿತಾನಾಂ ನವೀಪನ್ನರಾಣಾಂ ತ್ವಾಮಶ್ರಿತಾ ಝಾಶ್ರಯಥಾಂ ಪ್ರಯಾಂತಿ ಏತತ್ಕೃತಂ ಯತ್ ಕದಲಂ ತಯಾದ್ಯ ಧರ್ಮದಿಶಾ ದೇವಿ ಮಹಾಸುರಾಣಾಂ ರೂಪೈರ್ ಅನೇಕೈರ್ ಬಹುಧಾತ್ಮ ಮೂರ್ತಿ ಕೃತಾಂಬಿಕೆ ತತ್ ಪ್ರಕರತಿ ಕಾನ್ಯ ವಿದ್ಯಾಸು ಶಾಸ್ತ್ರೇಷು ವಿವೇಕೋದ್ದೀಪೆ ಸ್ವಾದ್ಯೇಷು ವಾಕ್ಯೇಷು ಚ ಕಾತ್ವದನ್ಯ ಮಮತ್ತಗತ್ತೆ ಅತಿ ಮಹಾಂಧಕಾರೆ ಬಿಭ್ರಾಮಯತ್ಯೇತದತೀವ ವಿಶ್ವಂ ರಕ್ಷ್ಯಾಂಶಿ ಯತ್ರೋಗ್ರವೀಶಾಶ್ಚ ನಾಗಾ ಯತ್ರಾರಯೋ ದಸ್ಯು ವಲಾದಿ ಯತ್ರ ಧಾವಾನಲೋ ಯತ್ರ ತದಾಬ್ಧಿ ಮಧ್ಯೆ ತತ್ರ ಸ್ಥಿತಾ ತ್ವಂ ಪರಿಪಾಸಿ ವಿಶ್ವ.

ವಿಶ್ವೇಶ್ವರಿ ಪುನ ಪರಿಭಾಸಿ ವಿಶ್ವಂ ವಿಶ್ವಾತ್ಮೀಕಾಧಾರಸೀತಿ ವಿಶ್ವಂ ವಿಶ್ವೇಶ್ವನ್ಯ ಭವತಿ ಭವಂತಿ ವಿಶ್ವಾಶ್ರಯೇ ತೈ ಭಕ್ತಿ ನಮ್ರ ದೇವಿ ಪ್ರಸೀದ ಪರಿಪಾಲಯ ನೋರಿಧೀತಿರ್ನಿತ್ಯ ಯಥಾ ಅಸುರಪದಾದ ದುನೈವ ಸತ್ಯ ಪಾಪಾದಿ ಸರ್ವ ಜಗನಾಂಚ ಶಮನಯಾಶು ಉತ್ಪಾತ ಪಾಕ ಜನಿತಾಂಶ ಮಹೋಪಸರ್ಗಾನ್ ಪ್ರಣತಾಲಂ ಪ್ರಸೀದ ತ್ವಂಗ ದೇವಿ ವಿಶ್ವಾರ್ತಿ ಹಾರಿಣಿ ರೈ

ಬಾಯಿಯೈ ಸತತಂಗ ನಮಃ ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತ ಪ್ರಣತಾಸ್ಮತಾಂ ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರಿಯೈ ನಮೋ ನಮಃ ಜಸ್ನಾಯೈ ಚಂದ್ರರೂಪಿಣಿಯೈ ಸುಖಾಯೈ ಸತತಂಗ

ಭವ್ಯೈ ಕುರುವೋ ನಮೋ ನಮಃ ನೈರಿತ್ಯೈ ಭವಿತಾಂ ಲಕ್ಷ್ಮಿಯೈ ಸರ್ವಾಣ್ಯೈ ತೇ ನಮೋ ನಮಃ ದುರ್ಗಾಯೈ ದುರ್ಗಪಾಲಾಯೈ ತಾರಾಯೈ ಸರ್ವಕಾರಿಣ್ಯೈ ಖ್ಯಾತ್ಯೈ ತಥೈವ ಕೃಷ್ಣಾಯೈ ಧುಮ್ರಾಯೈ ಸತತಂ ನಮಃ ಅತಿಸೌಮ್ಯಾತಿರೌದ್ರಾಯೈ ನತಾಸ್ತಸ್ಯೈ ನಮೋ ನಮಃ ನಮೋ ಜಗತ್ ಪ್ರತಿಷ್ಠಾಯೈ ದೇವ್ಯೈ ಕೃತ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಚೇತನಿತ್ಯಭಿಧೀಯತೆ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಬುದ್ಧಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ನಿದ್ರಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಕ್ಷುಧಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಛಾಯಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಶಕ್ತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ತ್ರಿಷಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಯಕ್ಷಾಂತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಯಾತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಲಜ್ಜಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಶಾಂತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಶ್ರದ್ಧಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಕಾಂತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಲಕ್ಷ್ಮೀರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ವೃತ್ತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಪ್ರೀತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ದಯಾರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ತುಷ್ಟಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವೀ ಸರ್ವಭೂತೇಷು ಕ್ರಾಂತಿರೂಪೇಣ ಶಾಸಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಇಂದ್ರಿಯಾಣಾಮಧಿಷ್ಠಾತ್ರಿ ಭೂತಾನಾಂಚ ಅಖಿಲೇಷು ಯಾ ಭೂತೇಷು ಸತತಂ ತಸ್ಯೈ ದತ್ತಿದೇವ್ಯೈ ನಮೋ ನಮಃ ಸ್ಥಿತಿರೂಪೇಣ ಯಾ ಕೃಷ್ಣಂ ಏತದ್ವ್ಯತ್ಯ ಸ್ಥಿತಾಯ ಕಸ್ ನಮಸ್ತಸ್ಯೈ ನಮಸ್ತಸ್ಯೈ.